0: ಕೃಷಿ ಕ್ಷೇತ್ರದ ನವಪನ ಕ್ಲಬ್ ಹಾತೇಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಅರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಚಾಲಿಯ ಇತ ಅಡು ಮಿಲಕನ ನೆರತೆ ಒಬ್ಬ ಪಸು ಮೀಟರ್ ಸಹನೆಯಾಗದ ಮಸಕಟ ರೂಪಾಯಿ ಲವಿಸಿ ಪಂದಹಸಕ್ ದಕ್ಕ ಮಿಲತಿಗೆ ನಿಮ್ಮ ಸಂದಹ ನಯ ಸಹನೆಯಾಗ ಹಂದುನಾದುನ್ ಏಕಮ ಸೂಪರ್ ಮಾರ್ಕೆಟ್ ಚಾಲಿಯ
1: NLP ಹದಹನ ಲಂಕಾವೇ ವೆಡಿಮ ತ್ಯಾಗಿ ದಿನ ತ್ಯಾಗಿ ಅವಸ್ಥಾ ವೆಡಿಮಲು ತರಯ್ಯ NLP ಹದಹನ ಒಬತ್ ಅದಮ NLP ಹದಹನ ಬಲಾಗನ್ನ

0: ਲੱਖਣ ਲੱਖਾਂ ਵਟਾਵਾਂ ਮੇਰੇ ਲੱਖਣ ਤੇਰਾ ਨੋਵੇਰੋ
1: ਧੰਮਪਦੇ ತಥಾಗತ ಸಂಬುದ್ಧ ದೇಶನೇ ಸನಾತನ ಮಧುರ ಭಾಷಣೆ ಸಕಲ ಮನುಷ್ಯ ವರ್ಗ್ಯಾಗೆ ಬುದ್ಧಿ ಮಹಿಮೆಯ ಸಹ ಜ್ಞಾನ ದರ್ಶನೆಯ ಕೂಟ ಪ್ರಾಪ್ತ ಕಿರಿಮಿಂದ ಲೌಕಿಕ ಮೆನ್ಮ ಲೌತುರಾವು ವಿಮುಕ್ತಿ ಮಾರ್ಗೆಯ ಎಲಿಪೆಹೆಲಿ ಕಿರಿಮಿಂದ ದೇಶಿತ ಸಂಬುದ್ಧ ವಚನೇ ಹರೆಯ ಧಮ್ಮಪದೇಹಿ ಅಂತರ್ಗತವೇ ಧಮ್ಮಪದೇ ಸಮಸ್ತ ಲೋಕವಾಸಿ ಬೌದ್ಧಯಿನ್ಗೆ ಸದಾ ವಂದನೀಯ ಧರ್ಮ ಗ್ರಂಥೇ ವನ್ನೇ ಮಾನವ ವರ್ಗ್ಯಾಗೆ ವಿಮುಕ್ತಿಯ ಹಾ ವಿಭೂತಿಯ ಉದೆಸಾದ ಸಮಸ್ತ ಲೋಕೆ ಶಾಂತಿಯ ಉದೆಸಾದ ಇಮ ಸನಾತನ ಸದ್ಧರ್ಮ ಚಿಂತಾವನ್ ಯುಗೇನ್ ಯುಗೇಟ ಜೀವಮಾನವ ಅವತಿ.

0: Radio ITN. ಉದಯದ ಹೇ ವಿನಾಡಿ 48
1: ಲಾಂಕೇ ವಿಶ್ವಾಸ ದಿನ ಮಾರ್ಕ್ಸ್ ಪೆನ್ ಸಮೂಹ ವ್ಯಾಪಾರಿ ವಿತಿನ್ ಗೇನ್ ಪಾಪಿತ ಹರಿನ ದೆನ್ ನವ ನಿಮಾವಕಿನ್ ಎನ ಡೋಮಾ ಸ್ವಾಂಕ್ರಿ ವಿಕೆಟಿ ಮೇ ಅಂತ್ರೇಕ ಸಾಟಂಬರ್ ಹಿಮಿ ಕರುವೆ ಕುಮಲ್ಲ ಅದಿಮ ಅಮತನ್ನ ಬಿಂದು 1 1 7 6 6 9 579 ಪ್ರಧಾನ ಕಾರ್ಯಾಲಯ ನಂಬರ್ 31 ಎಲ್ ಹೇನ ಪಾರವಹರ ಗಮ

0: ಸ್ಟಾರ್ ಜೋಲಿ ತೂಮಿನಿದಾದಪ್ಪರೇದಿ ಐಟಿಎನ್ ಲಖಂಡ ಪೂಜಾ ಸಂಬುದ್ಧ ವಂದನಾ ವಿಸ ಕಲಾಪಯ
1: ದಕ್ಕಿ

0: ಅಂದ್ರೆ ಆದರೆ ಬೆದಾಗನ್ನ ಓನೆಮನ ಸತೆಯ ದಿನ ದವಲ್ ಹತರ ಬೆದಗ.
1: Overtime beats with Jami.

0: ಅಂದ್ರೆ ಆದ್ರೆ ಬೆದಾಗನ್ನ ಓನಮನ ಸತೆಯ ದಿನ ದವಲ್ ಏಕೆ
1: ಹತರ ಬೆದಗ ಓವರ್ ಟೈಮ್ ಬೀಟ್ಸ್ ವಿತ್ ಜಾಮ್ ಜಾಮ್.

0: ಸಿಟ ಜೋಲಿ ತೂಮಿನಿದ ದಪ್ಪ
1: ಬಿಲಿಯನ್ ಬಿಲ ಪುರವರೇದಿ
0: ಐಟಿಎನ್ ಲಖಂಡ ಪೂಜಾ ಸಂಬುದ್ಧ ವಂದನಾ ವಿಸಕ್ಕಲಾಪಯ
1: ದಕಿನಿ

0: ಕೃಷಿ ಕ್ಷೇತ್ರದ ನವಪನಕ್ ಲಪಾತೆಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಅರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಜಾಲಿಯ ಇತ ಅಡು ಮಿಲಕನ ನೆಟತೆ ಒಬೇ ಪಸು ಮೀಟರ್ ಸಹನೆಯಾಗದ ಮಸಕಟ ರೂಪಾಯಿ ಲವಿಸಿ ಪಂದಹಸಕ್ ದಕ್ವ ಮಿಲತಿಗೆ ನಿಮ್ ಸಂದಹ ನಾಯ ಸಹನೆಯಾಗ್ತ ಹಂದುನಾದೋನ್ ಏಕಮ ಸೂಪರ್ ಮಾರ್ಕೆಟ್ ಜಾಲಿಯಾಯಿ
1: ಎನ್ಎಲ್ಪಿ ಹದಹನ ಲಂಕಾವೇ ವೆಡಿಮ ತ್ಯಾಗಿ ದಿನ ತ್ಯಾಗಿ ಅವಸ್ಥಾ ವೆಡಿ ಮಲುತರಾಯ ಎನ್ಎಲ್ಪಿ ಹದಹನ ಒಬತ್ ಅದಮ ಎನ್ಎಲ್ಪಿ ಹದಹನ ಬಲಾದನ್ನ
2: ವಿಜಯ ನೂಡಲ್ಸ್ ಸಮಗಿನ್ ವರ್ಣಕಃ ಕೃತಿಮ ರಸಕಾರಕ ವಲಿನ್ ತೊರ ವಿಜಯ ಕಿರಿಮಾಲು ತುರ ಪಹ ಮಿಶ್ರಣೆಯದು ಕಿರಿಮಾಲು ವಿಜಯ ಪ್ರೊಡಕ್ಟ್ಸ್ ಅಪೇ ರಸೆ ರಾಟೆ ಸಮಟ
3: ಲಖಾಂಡ ರೇಡಿಯೋ ITN.

ಕೃಷಿ ಕ್ಷೇತ್ರದ ನವಪನ ಕ್ಲಪಾತೆಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಅರಬ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಚಾಲಿಯ ಇತ ಅಡು ಮಿಲಕನ ನೆಟತೆ ಒಬೆ ಪಸು ಮೀಟರ್ ಸಹನೆಯಾಗ್ದ ಮಸಕಟ ರೂಪಾಯಿ ಪಂದ ಹಸಕ್ ದಕ್ಕ ಮಿಲತಿಗೆ ನಿಮ್ಮ ಸಂದಹ ನಯ ಸಹನೆಯಾಗ್ತ ಹಂದು ನಾದೊಂದು ಏಕಮ ಸೂಪರ್ ಮಾರ್ಕೆಟ್ ಚಾಲಿಯಾಯಿ.

ಕೂದಲೇ ಪಿರಿತ ಯಮೆ ಕೊಟ್ಟು ಪುಲ್ವನ್ನ ಉದಯ ಭಾವಿತ ಕರಾಂಡ ಎಸೇತ್ ನೊವೆತಿನ ಶ್ರವಣೇ ಕರಾಂಡ ಕ್ರಮ್ಯ ಯುದಾಗತ್ ಮೇ ಕುಮನ ಆಕಾರೇಗೆ ಯುವಾತ್ ಮೇ ಏಕಾಂತ ಆಶೀರ್ವಾದಯ ಶತಕ್ ಶಾಂತ್ಯ ಯಹಪತಕ್ ಸಲಸಿನವಾಮಾಯ್ ಕಾಯಕ.